0: ಕಟಗಿನ ಸಾತಿದ್ದ ಕಥಾಂಧನ ಕಟಕಿನ ಸಾತಿದ್ದ ಕಥಾಂಧನ ಕಟಕಿನ ಸಾತಿದ್ದ ತಹ ಈ ಥಾ ಹಮಾರಾ ಪಂಚಮ ಸವಾರಿ
1: ಮಿಶ್ರಾ ಜಿ ಬಹುತ್ ಖೂಬಸೂರತ್ ಪಂಚಮ ಸವಾರಿ ಆಪ್ನೆ ಬಜಾಯಿ ಲೇಕಿನ್ ಇಸ್ಕೆ ಸಾಥ್ ಸಾಥ್ ಏಕ್ ಬಾತ್ ಮೈ ಜಾನ್ನಾ ಚಾಹೂಂಗಾ
0: ಜಿ
1: ಚೂಂಕಿ ಆಪ್ನೆ ಯಂತ್ರ ಸಂಗೀತ ಕೆ ಸಾಥ್ ಬಜಾಯಾ ಹೈ ಗಾಯಕ ಕೆ ಸಾಥ್ ಬಜಾಯಾ ಹೈ ಔರ್ ನರ್ತಕ ಔರ್ ನರ್ತಕಿಯೋ ಕೆ ಸಾಥ್ ಭಿ ಆಪ್ನೆ ಬಜಾಯಾ ಹೈ
0: ಜಿ
1: ಫಿಲ್ಮ್ ಮೇ ಭಿ ಆಪ್ನೆ ಕುಛ ಬಜಾಯೆ ಹೋಂಗೆ ಜರೂರ್ ತೋ ಉಸ್ಕೆ ಬಾರೇ ಮೇ ಹಮೇ ಬತಾಯೇ
0: ದಾಸ್ ಬಾಬು ಇನ್ಸ್ಟ್ರೂಮೆಂಟ್ ಕೆ ಜಿತನೆ ಭಿ ಆರ್ಟಿಸ್ಟ್ ಆಜ್ ಭಾರತ್ ಮೇ ಹೈ ಮುಜ್ ಪರ್ ಇಸ್ ಪರ್ ಕಿ ಬಹುತ್ ಬಡಿ ಕೃಪಾ ರಹಿ ಕಿ ಮೈನೆ ಸಭಿ ಕೆ ಸಾಥ್ ಸಾಥ್ ಸಂಗತ್ ನಿಭಾಯಾ ಕಿಯಾ ಭಿ ರಹಾ ಫಿಲ್ಮೋ ಕಾ ಸವಾಲ್ ತೋ ಕಥಕ್ ಡಾನ್ಸ್ ಮೇ ಜಿತನೆ ಭಿ ಕಲಾಕಾರ ಹೈ ಆಜ್ ಭಾರತ್ ಮೇ ಮಹಾರಾಜ್ ಜಿ ಸೇ ಲೇಕೆ ಜಿತನೆ ಭಿ ಹೈ ಮುಜೆ ಮೌಕಾ ಮಿಲಾ ಸ್ಟೇಜ್ ಪರ್ ರಹಾ ಫಿಲ್ಮ್ ಕಾ ಸವಾಲ್ ತೋ ಫಿಲ್ಮೋ ಮೇ ಮೈನೆ ಮುಜೆ ಬಜಾನೆ ಕಿ ರುಚಿ ಬಹುತ್ ಕಮ್ ರಹಿ ಹಾಂ ಯೇ ಹೈ ಕಿ ಹರಿಪ್ರಸಾದ್ ಚೌರಸಿಯಾ ಜಿ ಸೇ ಮೇರಾ ಅಚ್ಛಾ ತಾಲ್ಲುಕ್ ಥಾ ತೋ ಸಿಲ್ಸಿಲಾ ಮೇ ಲೇಕೆ ಚಲೇ ಗಏ ಉಸ್ಕೆ ಬಾದ್ ಹಮ್ನೆ ಸೂರತ್ ಪಿಕ್ಚರ್ ಮೇ ಬಜಾಯಾ ಉಸ್ಕೆ ಬಾದ್ ಹಮ್ನೆ ವಿಜಯ್ ಪಿಕ್ಚರ್ ಮೇ ಬಜಾಯಾ ಫಿರ್ ಏಕ್ ಪಿಕ್ಚರ್ ಕಾ ನಾಮ್ ಮೇ ಭೂಲ್ ರಹಾ ಹೂಂ ಜಿಸ್ಮೇ ಮೇರಾ ತಬಲಾ ಔರ್ ಪಖಾವತ್ ದೋನೋ ಹೈ ರಿತಿಕ್ ರೋಶನ್ ಹೈ ಉಸ್ಮೇ ವೋ ದೌಡ್ತೇ ಹೈ ದೌಡ್ನೆ ಕಾ ಫೈಟ್ ಸೀನ್ ಥಾ ಧಡಕ ಧಡಕ ಧಡಕ ಧಡಕ ಐಸಾ ಕುಛ್ ಕರ್ಕೆ ರೇಲಾ ಬಜಾಯಾ